0: ಮನಸ್ಸಿಗೆ ಚುಷ್ಮಾಗು ತರಬೇಕು. ನೀವು ಸಂವಿಧಾನ ಓದಿದ್ರೆ ಚುಷ್ಮದು ಗುಜ್ಜ ಕೆಸಿಗೆ ನಾಚುವ ಗೋತಿ ಆಗಿದ್ದು ಈಗ ಅದು ಶೀತೋ ರಾಜು
1: ಹ್ಞೂ ಹತ್ತೋ ದೇರ ದು ಹಾಯ್ ಗೋತಿ ಜಾಸ್ಮಾಗಿದ್ದು ಚೋದಿನ ಹ್ಯೂಸ್ ಕಣ್ಣು ಶೀತಾ ಕೇಳತಿ ಶೀತಾ ಕೈಂದ ನಿಸಿ ಜಾಸ್ಮಾಡಿ
0: ಏ ಕದು ಯಲ್ಲೆ ಥ್ವಾಗುಂದೆ ಯೋ ಯಕ್ಕೆ ಥ್ವಾಯೆ ಶೀತಾ ಗೋಣ ಉಚ್ಚೇದ ಶೀತಾ ಗುದೇ ರಾಜ ಚೇಜೆ ಮೇಟಗ ಕಣ್ಣ ಉಗ ಕೋ ಮೇ ವೇಸ್ ಕರೆ ಯಾದೆ ಥೋಂದಿ ಸಿಕ್ಕಿ ನಿಕೋದೆ ಖಾನಾ ಹಿಜೆ ಗೋಚಿ ನಿಕೋದೆ ಜೇ ಬುತ್ತನೆ ಗೋಯೋಕೆ ನಾ ಹಿಜೆ ಕೋಗಿ ಗುಚೆ ಕೋನೋಜಿ ಕೇಡು ಯಾದೆ ಥೋಗನ ನಾ ವೇಸ್ ಕೋಚನ ಯಾದೆ ಥೋಗು ಚುಕೆ ಲಾಗಾ ಯಾನಾರೆ ಸರ್ಗಾ ತುಲ್ಲಗೋ ಜೋನಿ ಸೋನೆ ಜಿದು ಜೇ ತುಲ್ಲಗೋ ಜೋ
1: ಹೊಸಲಿ ಕೇಳ್ಕೊತಾ ಚೋಲ ಕಾಕಿ ಜಿ ಬೇಲ ಜಿಲ್ಲಿ
0: ಉನ್ನಿ ಹುಮ್ಮೆ ಝೂ ಲೇಗುದಿ ಯಾವುದೇ ನೀನ್ ಖಾತೆ ಹೋನೆ ಏನು ಕೇಳ್ಕೊಡಾ ಚುಡಾಸಿ ಎಲ್ಲಿ ಚುಸಾ ಚಲೋ ನಿಖಿ ತೆಗಿ ಹೋದೆ ಖಾಂದೆ
1: ಆದೊಂದೆ ಕ್ಯೂ
0: ಎಲ್ಲ ಕೋಟೆ ಕಥಾ ಕೊನೆ ಕೊನೆ ಗೊತ್ತೆ ಹೋದೆ ತುಜು ಶಿಯಾ ಗೊತ್ತೆ ದುಃಖಿ ಸಾಧು ಗೋಕೆ ತುಖಿ ಚಿನ್ನಿ ಖುದು ಈ ಖಾಕು ತೆರಿಗು ತು ಹೋದೆ ರಾಖಿ ಕೋವಾಲೆ ಥೋಗಿ ಕೋಟೆ ತುಜು ಶಿವರಾ ನಿಜುವೆ ಇಂಬೆ ಲದ್ದಾಖ ಉತ್ತೆ ಅಸೋ ದಸೆ ಚಿ ಸೋಲಿ ಹೋನ್ ಇಲ್ಲಿ ಸೋನಿ ಕೋದಿ
1: ಸಿಗುವಂತೆ
0: ಸಿಗುಲಿ ಸಾಧುವೆ
1: ಕೊಟ್ಟೆ
0: কি কোয়া খাতে মেলি মাগে রাখি এটা দেখি কি গোদেন দিতে কি গোদিয়া টুকি সে গোটেলে